0: ಸುಖ ಗೊಳ್ಳು
1: ವಾತ್ಸಲ್ಯ ಬುಟ್ವಲ್ ಕ್ಲಿನಿಕ್ ಸುಖನಗರ್ ಬುಟ್ವಲ್ ಸಂಪರ್ಕ 9800234060
2: ವಿಶಾಲ್ ಎಂಟರ್ಟೈನ್ಮೆಂಟ್ ಪ್ರೆಸೆಂಟ್ಸ್.